power e wo ye bro no so e wo ye mantemua e wo oman ga ne mu e mrante ne e ma ba wa e wo ti asempa na nadwim na wonam abrabo bi mu wonam setibia bi mu na ye won tene e ye won tri so